0: ಪ್ರಸ್ತುತ ಆಕಾಶವಾಣಿಗ ಆರಾಧನಾ ಚಾನಲ್.
1: ಯೇ ಹೇ ಆಕಾಶವಾಣಿ ಔರ್ ಆಪ್ ಸುನ್ ರಹೇ ಹೇ ಎಫ್ ಎಂ ರೇನ್ಬೋ